ಮಜ್ಜನ ಹರಸರೆ ಸಾವು ಕೇಳಬೇಕು ನಾಸು ಮನ ಹರ್ಸದಾ ಮಜ್ಜನ ಗೋವಿಂದ ಸಜ್ಜನ ದುಃಖ ಅಂಧೇರಾ ನಾಸೇ ಜನ್ಮ ಮರಣ ನಾ ಹೋಯ ತಿನ್ ಕೋ ಕಟ್ಟೇ ಜಮ ಕೇ ಫಾಸೇ